0: ಗಂಟೆ ಚಗ್ಗರೆ ಗುಲುಡುಕ್ ಚಗ್ಗುರು ಪತ್ತದ ತೆರವಾತಿ ದೇವಸ್ವಾಮಿ ಸಿನ್ನಕ್ಷೇಣಿ
1: ಸತಲ ಸಿಂಕೆ ಕಿರು ಸತದ ತಿಂಗುರಿಂದ ಕಡ್ಡ್ಯ ಮಲಂ ತುಮರಾಪಿ ಹಾಪಿ ಅಲಿಪುಜುಡ್ಡ ಬಗಲಂ ಸಿದ್ಧಿಕ್ ಪ್ರಮಾಣ ಶಾನ್ಯ ವ್ಯಕ್ತಿ ಪಾತಿ ಅರ್ಜುನ ಕ್ಷತ್ರಿಯ